ಹತ ಜಂತ ದಿತ ತಡಿತ ಧನ ತಕಣಕ ಜಂತ ದಿತೈ ತಡಿತ ಜನು ತಾಹತ ಜಂತ ದಿತ ತಕಣಕ ಜಂತ ದಿತೈ ತಾಹತ ಜಂತ ದಿತ ಕಣಕ ಜಂತ ದಿತ ಹಿಂಗಿಣ್ಣ

ತ ಜಂ ತದಿತ ತಡಿತ ಧನ ತಕಣಕ ಜಂ ತದಿತೈ ತಡಿತ ಜನು ತಾಹತ ಜಂ ತದಿತ ತಕಣಕ ಜಂ ತದಿತೈ ತಾಹತ ಜಂ ತದಿತ ಕಣಕ ಜಂ ತದಿತ ದಿಂಗಣ್ಣ ತುಂ ತದ್ದಿಂಗಣ್ಣ

ಜಣು ದಿಮೆ ತಾಂ ಕಡದ ತರಗಿಡತಂ ದಿತ್ತದೆ ತಣ ಜಣು ದಿಮೆ ತಾಂ ತಕ್ ಕಡದ ತರಗಿಡತಂ ದಿತ್ತದೆ ತಣ ಜಣು ದಿಮೆ ತಾಂ ತಕ ದಿಕ್ಕು ತದೆ ಗೆನ್ನತಂ ತಕ್ಕ ತಜ್ಜಂ ಅದ್ದಿಂ ಗೆನ್ನತಂ ತಾಂ ತರಜ್ಜಂ ಅದ್ದಿಂ ಗೆನ್ನತಂ ತರಿತ್ತ ತಜ್ಜಂ ಕಡದ ತರಗಿಡತಂ